ಅದ್ರಕಂಡ ಆಕಾಶವೇ ನಿಮಗ ಬೆದರಕಂಡ ಭೂಲಕ್ಷ್ಮಿ ವರಾಲ ಬಿಟ್ಟಿಂದು ಏನು ಪೇರು ಬಿಟ್ಟ ಕುದುರದಿ ಲಕ್ಷ್ಮಿಗೆ ವರಾಲ ಬಿಟ್ಟಿಂದು ವರ ಪಾಪ ಹೂಲಮ್ಮಂಟ ಪೇರು ವರ ಪಾಪಲಮ್ಮಿ ದೇವಸ್ಥಾನ ಪೇರು ಬಿಟ್ಟು ಸಪ್ಪಟ್ಲು ವಾಯಿಸಿ ದೇವಸ್ಥಾನ ರಾಮ ಮಾಯಮಂಜ ಮಾಯಮೇನ ತರ್ವಾತ ಲಕ್ಷ್ಮಿ ಇಷ್ಟು